ಎಂಜಿ ಆರೋಗ್ಯಾಚ್ಯಾತ ಖಾಸ್ ಕಾಳಜಿ ಎಂಜಿಎಂ ಪೇಟ್ ಕೇರ್ ಪೇಟ್ ಕ್ಲಿನಿಕ್ ಆರೋಗ್ಯ ತಪಾಸಣೆ ಉಪಚಾರ ಶಸ್ತ್ರಕ್ರಿಯೆ ಲಸಿಕರಣ ಅನಿ ಅನೇಕ ಪಶು ವೈದ್ಯಕೀಯ ಸೇವಾ ಏಕಾಚ ಠಿಕಾಣಿ ಎಂಜಿಎಂ ಕ್ರಿಕೆಟ್ ಸ್ಟೇಡಿಯಂ ಜವಳ N6 ಕಾಂಟ್ಯಾಕ್ಟ್ ನಂಬರ್ 9860671 9130 ಎಂಜಿಎಂ ಪೇಟ್ ಕೇರ್ ಪೇಟ್

0: ಪ್ರಪಂಚ ಆರೋಗ್ಯ ಚಾತ ಖಾಸ್ ಕಾಳಜಿ ಎಂಜಿಎಂ ಪೇಟ್ ಕೇರ್ ಪೇಟ್ ಕ್ಲಿನಿಕ್ ಆರೋಗ್ಯ ತಪಾಸಣೆ ಉಪಚಾರ ಶಸ್ತ್ರಕ್ರಿಯಾ ಲಸಿಕರಣ ಆಣಿ ಅನೇಕ ಪಶು ವೈದ್ಯಕೀಯ ಸೇವಾ ಏಕಾಚ ಠಿಕಾಣಿ ಎಂಜಿಎಂ ಕ್ರಿಕೆಟ್ ಸ್ಟೇಡಿಯಂ ಜವಳ N6 ಕಾಂಟ್ಯಾಕ್ಟ್ ನಂಬರ್ 9860671930 ಎಂಜಿಎಂ ಪೇಟ್ ಕೇರ್
1: ಫಾರ್ಮಸಿ ಮಧ್ಯೆ ಗುಣಮಟ್ಟ ಆಣಿ ಸಂಶೋಧನ ಪೂರ್ಣ ಶಿಕ್ಷಣಾಸಾಠಿ
2: ಎಂಜಿಎಂ ವಿದ್ಯಾಪೀಠಾಚಾ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸ್ ಮಧ್ಯೆ ಪ್ರವೇಶ ಘ್ಯಾ
1: ಜಿಥೆ ಡಿಪ್ಲೊಮಾ ಇನ್ ಫಾರ್ಮಸಿ ಅಂಡ್ ಬ್ಯಾಚುಲರ್ ಆಫ್ ಫಾರ್ಮಸಿ ಮಧ್ಯೆ ಅಡ್ಮಿಷನ್ ಶುರು ಆಲ್ಸೋ ಡೈರೆಕ್ಟ್ ಅಡ್ಮಿಷನ್ ಇನ್ ಬಿ ಫಾರ್ಮಸಿ ಸೆಕೆಂಡ್ ಇಯರ್ ಅವೆಲ್ ಅಟ್ರಾಕ್ಟಿವ್ ಸ್ಕಾಲರ್ಶಿಪ್ಸ್
2: ಅತ್ಯಾಧುನಿಕ ಶೀ ಲ್ಯಾಬೊರೇಟರಿ ಉಚ್ಚ ಶಿಕ್ಷಿತ ಆಣಿ ಅನುಭವಿ ಸ್ಟಾಫ್ ಭವ್ಯ ದಿವ್ಯಾಸ ಎಂಜಿಎಂ ಕ್ಯಾಂಪಸ್ ಗುಣಮಟ್ಟ ಆಣಿ ದರ್ಜೆದಾರ ಶಿಕ್ಷಣ ಸಾಡಿ ಆದ ಪ್ರವೇಶ ನಿಶ್ಚಿತರ
1: ಫಾರ್ ಅಡ್ಮಿಷನ್ ಕಾಂಟ್ಯಾಕ್ಟ್ 9371714265 ಆರ್ ವಿಸಿಟ್ www.mgmu.ac.in